ಲೈಬಾಗ್ ನಿಂಗ್ಬ ಇಸೈ ನಿಖ ಮತಂಗ್ ಮತಂಗ್ ತಾಬಿಡೆ ಅದೋಮ್ನ ಥೌರಂ ತಾಬಿರಿಬ ಸಿ ಆಕಾಶವಾಣಿ ಫಲ್ಕಿ ಎಫ್ ಎಂ ಸಂಗಾಯ್ ಚನಲ್ ದಿಗಿನಿ ಹೌಸಿಕ್ ತಾಬಿರ ಸಿ ಮತ ಮಿಷೇಗಿ ಕುಟೋಲ್ ಮತಮ್ಮಾಗಿ ಖೊಂಗ್ಲೆ ಖಂಗೌದೆ ಕಯಾದ ಯಾಂಗ್ನ ಚತ್ಕ್ರಬ ಮಂಗ್ಲಾನ್ ಅಮ ಫಂಗ್ನಬ ಹೋದನಿಂಗೈ ಖಂಗೌದೆ ಪುನ್ಸಿಯಸಿ ಅಸುಂ ಕರಮ್ನ ಉಯ್ರಕ್ಬನು ಇಮಾ ಇಪಾಗಿ ತಂಪಾಕ್ತ ಚೇನ್ ಚೋಂಗ್ದುನ ಸಾನರಕ್ಕಿಬ ಮತಂ ನಿಂಗ್ ತಮ್ನ ಮಂಗೌ ಥಿರಕ್ಬ ಮತಂ ಹಲಕ್ಲರುಯ್ದು ಅನುಂಗೈಗಿ ನವ ಉಯ್ರಿಂಗೈ ಪುನ್ಸಿ ಹೌಸಿಕ್ ತಾಬಿರಸಿ ನುಂಗ್ಮೈಥೆಂ ಪಹಾಡಿನ ಸಕ್ಬ ಸೆರಾಮ್ ಮಂಗಿನ ಸೇರಿಂಗ್ಬ ಮತಂ ಶೇಮಾ

0: ಸ್ಪೀಡೋಮೀಟರ್ ಕವಿ ಹಾಯ್ಕಳೆ ಅದುಬು ಸ್ಪೀಡೋಮೀಟರ್ ಹಾಯಿರಿಬ ಮಮಿಂಗ್ ಸಿ ನತ್ತಬ ಅಮಸು ಅದುಮಕ್ ಕೌನಬ ಯಾವಿ ಮಮಿಂಗ್ ಅದುದಿ ಓಡೋಮೀಟರ್ ಹಾಯಿರಗಸು ಅದುಮಕ್ ಕೌನೆ
1: ಸುಮಾಯ್ನೆನೆ ಸಿಯಲಿಬ ಗಾರಿಗಿ ಖೋಂಜಿಯಂದೋ ಮತಂ ಮತಂಗಿ ಓಯ್ನ ಸ್ಪೀಡೋಮೀಟರ್ ನತ್ರಗ ಓಡೋಮೀಟರ್ ನ ಅದುಮ್ ತಾಯಿಕೋ
2: ಬಾಬಾ ಹೌ ಗಾರಿದ ಪಾಲಿಬ ಮೀಟರ್ ಮ್ಯಾಮ್ದುನ ಗಾರಿದೋ ಫರಿ ಫತ್ತೆ ಹಾಯಿಬದಿ ತಾಕ್ಪ ಗಂಬ್ರ
1: ಗಾರಿಗಿ ಮರಮದ ಖಂಗ್ಬ ಮೀನದಿ ಖರ ಸಾಂಗ್ನ ಥೌಬದ ಗಾರಿಗಿ ಖೋಂಜಿಯೇಲ್ ಖುಚತ್ ಯೇಂಗ್ಲಗ ಚೌರಾಕ್ಪ ಅಮದಿ ಖಂಗ್ಬ ಜಾನಿದೋ ಮಸಿ ಮುನ್ನ ಖಂಗ್ದಬ ಮೀನದಿ ಪಾಕ್ ಖಂಗ್ಬ ಗಂಬ್ದಿ ಫರೆ ಫರೆ ನಕೊಯ್ನ ಗಾರಿ ಅಮನ ಚತ್ಲಿಬ ಅರಾಪಗ ಮದು ಚತ್ಪದ ಚಂಗ್ಲಿಬ ಮತಂಗ ಅನಿಶಿ ಲೌರಗ ಗ್ರಾಫ್ ಒಯ್ನ ಯೇಕ್ಪಸು ಯಾಯ್ಕೋ ಮಸಿಂಬ ಗ್ರಾಫ್ ಅಸಿಬುನ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಕವಿ
3: ಓ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಹಾಯ್ಬನಿಕೋ
1: ಮಾನೆ ಮಾನೆ ಮಾನೆ ನಕೊಯ್ನಿಬು ಸೈಕಲ್ ಥೌ ಕ್ಯಾಂ ಹೈರಗೇನೆ
2: ಬಾಬಾ ಐದಿ ಫನ ಯಾಮ್ನ ಹೈರೇದ
3: ಐಸು ಹೈರೆ
1: ಓ ಹೇನ ಹೈನಬ ಸೈಕಲ್ ದೋ ತೋಯ್ನ ಥೌನಬ ಹೋನಕೋ ತಮ್ಗದವ್ನಿ
3: ಹೋಯ್
2: ಬಾಬಾ
1: ಥೌ
2: ಸೈಕಲ್ ತೋಯ್ನ ಥೌದುನ ತಮ್ಗದವ್ರಿಬನಿ ಹೈದುಬು ಕರಿಗಿನ
1: ಅದುಬ್ರೋ ಸೈಕಲ್ ಥೌದುನ ಚಲ್ಲದಿ ಥೌಸು ತಿಂಗ್ರೆ ಅದುಗ ಹಕ್ಸಾಂಸು ಫರಿಯದನ
2: ಓ
3: ಅದುದಿ ಬಾಬು ನುಮಿದಾಂ ವಾಯಂ ಕುದಿಂಗಿ ಸುಮಾಂಗದ ಸುಮ್ಕೋಯ್ದುನ ಸೈಕಲ್ ಥೌಬ ತಮ್ಗೆ ಕ್ವಾ
1: ತಮು ತಮು ತಮು

ಆರೋಮ್ನ ಥೌರಂ ತಾಬಿರಿ ಬಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಗಾಯ್ ಚನಲ್ದಗಿನಿ ಹೌಸಿಕ್ ತಾಬಿರಸಿ ಅಟೋಪ ಮಂಗಾಲ್ದ ಅಪಾರ ಐಡಿ ಸೇಂಬನ ಮಹಿರೋಯ್ ಸಿಂಗ್ದ ಪೀಬ ಕಾಣಬ ಹೈಬ ಹಿರಂ ಮಸಿದ ಸಿನಾಮ್ ಡೆವಿಟಾ ಸಿಸ್ಟಮ್ ಅನಲಿಸ್ಟ್ ಜೋನಲ್ ಎಡುಕೇಶನ್ ಆಫೀಸ್ ಜೋನ್ ಒನ್ಗ ಉನಡುನ ವರಿಷಾಬ ಉನಬಿರಿಬ ಅಮದಿ ಥೌರಂ ಪುಥೊಪ್ಪ ಥೊಕ್ಚೋಮ್ ರೆನುಬಲಾ

ಸುಗನು ಬಜಾರ್ದಗಿ ಖೈರೇಮ್ ಅಂಗೋಚೌ ಮೋನಿಕಾ ಲಾಂಗ್ಲೇನ್ ಅಮದಿ ಇಚೆ ಸಾಂತಿ ಅಮದಿ ಸಿಂಜಮೈ ಖೇಚುಲೇಕಾಯ್ದಗಿ ಟೂಟು ಮೆರಿನಾ ಅಮನಿ ಡೈನಾ ಸುಲೋಚನಾ ಕೊಯ್ದಾನ ಖನ್ಬಿಡಕ್ಲಿ ಬಯಸೈನ ಒಯ್ನಾಮ್ ಸ್ವಾಮಿ ಕುಮಾರ್ ಸಿಂಗ್ನ ಸಕ್ಪ ರಾಜಿನೇ ಕುಪಮ್ನ ಸೈರಿಂಗ್ ಬ ಮಡಮಿಸೈಸಿನಿ ಮರುಪ್ ಸಿಂಗಿಶೈ ಖುಡೋಲ್ ತಮ್ಜರಿ ನುಂಗಾಯ್ನ ತಾಮಿನಸಿ.

ಹೌಸಿಕ್ ತಾಬಿರಿ ರೇಡಿಯೋ ಲೀಲಾ ಅದು ಐಗಿ ನಂಗಿ ಫಜವದಿ ಲೀಲಾ ಅಸಿದ ಸಕ್ತಂ ಲಾಂಕಿಬ ಸಿಂಗ್ದಿ ಇಬೋ ತೊಂಬಿಗಿ ಸಕ್ತಂದ ತೊಂಜಂ ಹೆಮ್ಲೆಟ್ ಮೆಮ್ಚೌಬಿಗಿ ಸಕ್ತಂ ಲಾಂಕಿಬಿ ನೆಪ್ರಂ ಧನಪತಿ ದೇವಿ ಮೆಮ್ಚೌಬಿಗಿ ಮಪ್ಪ ಅಮುಯಾಯ್ಮಗಿ ಸಕ್ತಂದ ಖುರೈಜಂ ಸರತ್ ಸಿಂಗ್ ಮೆಮ್ಚೌಬಿಗಿ ಮಮ್ಮ ಇಬಿಯಾಯ್ಮಗಿ ಸಕ್ತಂದ ಯುಮ್ಲೆಂಬಂ ಸರೋಜಿನಿ ದೇವಿ ಮೆಮ್ಚೌಬಿಗಿ ಮಚಾನುಪಿ ಮೆಮಿಚಾಗಿ ಸಕ್ತಂದ ನೌಮೈಕಾಪಂ ಮೊನಾಲಿಶಾ ದೇವಿ ಸನಾತೊಂಬಗಿ ಸಕ್ತಂದ ಚಬುಂಬಂ ಒಪೇಂದ್ರೋ ಸಿಂಗ್ ಲೀಲಾ ಇಬ ಮೊಯರಂಗ್ಥೆಮ್ ಇನಾವ್ ಲೀಲಾ ಪುಥೋಕ್ಪ ಮೈಬಂ ಇಶಾಕಾಂತ ಪುಥೋಕ್ಪದ ತೆಂಗ್ಬಾಂಬ ಅಥೋಕ್ಪಂ ಸುಭಾಚಂದ್ರ ಸಿಂಗ್ ಮ್ಯೂಜಿಕ್ದ ಕೀಸನ್ ಚನ್ನಬಂ ಇಸೈದ ಅರಿಬಂ ತೊಂಬಿಷ್ಣಾ ಶರ್ಮಾ

ಅದೊಮ್ಮೆ ಥರಂ ತಾಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ FM ಸಂಗೈ ಚನಲ್ಗಿನಿ ಹೌಸಿ ಅಮುಕ್ ತಾಮಿನಸಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸಿಂಗ್ದಗಿ ಲೌಕಚ್ಚಬ ಇಸೈ ಸಿಂಗ್ ಖುದೋಲ್ಗೆ ಅಹನ್ಬ ಓಯ್ನ ಐದಿ ಥಮೋಯ್ ಪೀಕ್ರೆ ಫಿಲ್ಮ್ ಅಸಿದಗಿ ಪುಷ್ಪರಾಣಿ ಅಮದಿ ಅರ್ಬಿನ್ ಅನಿಗಿ ಅಪುನ್ಬ ಖೊಂಜಲ್ದ ಹೋಮೆನ್ ದಿವಾಯ್ನ ಸೈರೆಂಗ್ಬ ಟೋನಿ ಅಹಿಬಮ್ನ ಸೈರಾಂಗ್ಬ ಇಸೈಯಮಾ

ಕದೋಲ್ಗೆ ಅನಿಸುವುದ ಮೂಲಕಚ್ಚರಿ ಅಹಿಂಗಿ ಸಿಂಗಾರೆ ಸಮಸಿದಗಿ ನಾವುಬೋಯಮದಿ ಪುಷ್ಪರಾಣಿ ಅನಿಗಿ ಅಪುನ್ಬ ಖೊಂಜಲ್ದ ಮಂಗ್ಲೇಂ ಮಂಗಾಂಗ್ನ ಸೈರೆಂಬ ಗೀತಮದಿ ಕೋಪಿನ ಸೈರಾಂಗ್ಬೈಸೈ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಫಂಸಿದ ಲಂದಂಸಿಗೆ ನುಪಿಯೊಯ್ಬಿಸಿಂಗಿದಮಕ್ ಅಖನನ್ನ ಥಂಜಬ ಥೌರಂ ಗುಡ್ ಆಫ್ಟರ್ನೂನ್ ಲೇಡೀಸ್ ಪೂದನ ಲಾಕ್ಚರಿ ಥರೋಮ್ ಅಸಿಗಿದಮಕ್ ಮಹು ಶಾಗುಂ ಲಂದಂಸಿಗೆ ನುಪಿಯೊಯ್ಬಿಸಿಂಗ್ನ ಥಂಜರಿ ಬೈಕೊಯ್ಗೆ ಸ್ಟುಡಿಯೋಗೆ ಟೆಲಿಫೋನ್ ನಂಬರ್ 8798803293ದ ಟೆಲಿಫೋನ್ ತೌಬಿರಕ್ತುನ ಥರೋಮ್ ಸರುಕ್ ಯಾಬಿರಕ್ಪ ಯಾರಗನೆ ಅಯ್ಕೊಯ್ಗೆ ಟೆಲಿಫೋನ್ ನಂಬರ್ ಅಮು ಖಂಡನಿಂಗ್ ಸಿಂಗ್ಜರಿ 8798803293

ಅದೊಂದ ಮಖಲ್ ಮತಿಯಲ್ಗಿ ಥರುಂ ಕಯ ಸಂದೋಕ್ತನ ತಹಂಜರಿ ಬಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯ್ ಚಾನೆಲ್ ದಗಿನಿ ಹೌಸಿಕ್ ಪುಂಫಮ್ ಸಿದ ಅಮುಕ್ ಬೂದುನ ಲಾಕ್ಚರಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸಿಂಗ್ದಗಿ ಲೌಕಚಬ ಇಸೈ ಸಿಂಗ್ ಖುದೋಲ್ಗಿ ಅಹಾನ್ಬದ ಲಾಂಥೊಕ್ಚರಿ ಗಮ್ಲೋಯ್ ಐದಿ ಕೈನವ ಫಮಸಿದಗಿ ಅರೋದಾಗಿ ಖೊಂಜಲ್ದ ಅಮರ್ಜಿತ್ ರಾಜ್ಕುಮಾರ್ನ ಶೈರಿಂಗ್ಬ ಗೋಪಿನ ಸೈರಾಂಗ್ಬ ಇಸೈ ಲಾಂಥೊಕ್ಚರಿ ತಾಮಿನಸೇ

ಕುದಲ್ ಯಾನಿಸುಬದ ಲೋಕಚರಿ ಐಗಿ ಸಾಲಿನಿ ಮೇಮ್ ಫಮಸಿದಗಿ ಪುಷ್ಪರಾಣಿಗೆ ನಾಯ್ತುಮ್ ಖೊಂಜಲ್ದ ಐಚ್ ದಯಾನಂದ ಶರ್ಮನ ಸೈರೇಂಗ್ಬ ಅದುಗ ಜಿ ಹೇಮಚಂದ್ರ ಶರ್ಮನ ಸೈರಾಂಗ್ಬೈಶೈ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಸಂದೋಕ್ಚರಿ ರೇಡಿಯೋ ಕ್ಲಾಸ್ ಥರೋಮಸಿಗೆ ಚನಿ ಹುಂಫು ತರುಕ್ ಸುಬ ತಾಂಕಕ್ತ ಕ್ಲಾಸ್ ಸೆವೆನ್ಗೆ ಸೈನ್ಸ್ ಲೇಷನ್ 14 ಥರೋಮಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಈಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಗ್ಬಾಂಗ ಲೋಯ್ನ ಪುಥೋಕ್ಚಬ ಥೌರಂನೇ.

ಆಕಾಶವಾಣಿ ಇಂಫಾಲ್ ಹೌಸಿಯ ಮುಕ್ತಾಮಿನಸಿ ಇಮೋಯಿನು ಫಮಸಿದಗಿ ಸೋರಿ ಸಂಜಮ್ ಅಮದಿ ಚಿತ್ರ ಪಾಂಗಬಂ ಅನಿಗಿ ಖೊಂಜಲ್ದ ಬಿಸ್ಗುಪ್ತ ಲೈಶ್ರಮ್ನ ಸೈರಿಂಗ್ಬ ಸೋರಿ ಸಂಜಮ್ನ ಸೈರಾಂಗ್ಬ ಇಸೈ.

ಮಥಂಗದ ಮುಕ್ತಾಮಿನಸಿ ಯುಮ್ಲೈಮ ಫಮಸಿದಗಿ ರಣಬೀರ್ ಥೌನ ಅರ್ಬಿನ್ ಅಮದಿ ಚಿತ್ರಗೆ ಅಪುನ್ಬ ಖೊಂಜಲ್ದ ಬಿಸ್ಗುಪ್ತ ಲೈಶ್ರಮ್ನ ಸೈರಿಯಂಗ್ಬ ರಣಬೀರ್ ಥೌನಾನ ಸೈರಾಂಗ್ ಬೈಸೈ.

ಆಕಾಶವಾಣಿ ಇಂಫಾಲ್ ಹೌಸಿ ಪುಂಫಮ್ಸಿದ ಅಮುಕ್ ಲಾಂಥೋಕ್ಚರಿ ಮಣಿಪುರಿ ಫಮಿಸೈ ಸಿಂಗ್ ಖುದೋಗ್ ಅಹನ್ಬದ ತಾಮಿನಸಿ ಕೃಷ್ಣ ಅಲಾ ಜೀಸಸ್ ಫಮಸಿದಗಿ ಕವಿತಾ ಕೃಷ್ಣಮೂರ್ತಿಗಿ ಖೊಂಜಲ್ದ ಸನಾತನ್ ನಿಂಗ್ ಥೌಜಾನ ಸೈರೆಂಗ್ಬ ಖುನ್ ಜೋಯ್ ಕುಮಾರ್ನ ಸೈರಾಂಗ್ಬ ಇಸೈ

0: ಹಂತಕಂಬು ಫಂಕ್ಚರಿಬ ಎಸ್ ಎಂ ಎಸ್ ಅಸಿನ ಸೈದಾಂಗ್ ಬಿ ಫಿಲ್ಮ್ ಅಸಿದಗಿ ಸಂಪಾ ಬಿಸಿಬು ಕನಾಗಿನೋ ಹಾಯ್ನೆ ತೌಬ ಉತ್ತಮ್ ಅಮದಿ ಆರ್ ಕೆ ನಂದೇಶ್ವರಿನ ಸಕ್ಪ ಲೈನನ ಒಯ್ನಾಮ್ ಸನೌನ ಸೈರೆಂಬ ಒಯ್ನಾಮ್ ಗೀತ್ನ ಸೈರಾಂಗ್ಬ ಇಸೈ ಸಿ ಕುದೋಲ್ ತಂಬಿಯು ಹಾಯ್ನ ದೆಹಲಿದಗಿ ಪೊಲೇಂದ್ರ ಅಮದಿ ಸೆನೋರಾನ ಥಾಬಿರಗಿ ಅದೊಂದು ಇಸೈ ಕುದೋಲ್ ತಂಚರಗೆ ಮಯಾಂ ಪುನಃ ತಾಮಿನಸಿ
1: ಹಿಮಾ ಹೇಗಿದ್ದೀನಿ ಕರಿಗೆ ತುಂಬಿನ ಲೋಕ ನಂಗೂ ಹುರಾನ್ ಬರೋ

ಹೌಬೋಂ ಪ್ರೊಮಿಲಾ ನಸಕ್ಬ ಮತಮಿ ಸೈತಾಬಿರಿ ಸೈರಿಂಗ್ಬ ಯುಮ್ನಾಮ್ ಧಾಕೇಶ್ವರ್ ಮದಂಗಿ ಕುದೋಲ್ ದಂಗ್ಲೋಬಿರಸಿ ಖ್ವೈರಾಕ್ಬಂ ಬೀರ್ ಸಿಂಗ್ ಸಿಂಗ್ ನಸಕ್ಬ ಮತಮಿ ಸೈದ ನವಚಂದ್ರ ಚೊಂಗ್ಥಾಮ್ನ ಸೈರಿಂಗ್ಬ ಮತಮಿ ಸೈ ಮತಮಾಮಗಿ ಸಂಜೆ ನಹ ಕೈನ ಚಾಬಗಿ ವಾರಿ ಲಾಯ್ ಖುತ್ಸಾಂಗ್ಬಿಗಿ ವಾರಿ ಪುಂಗಾ ವಾರಿ ಸಿಂಬುಲ್ ಕಯ ತಾಕಿದಬ ಕುಯಿರಿ ಇಪ್ಪು ಇಬೇಂಗಿ ಮನಾಕ್ತ ಫಮ್ದುನ ವಾರಿ ತಾನ ತಾನ ಉಯ್ಬಶು ಉಲ್ಕಿದರೆ ಪುಂಗಾ ಮಪಾಲ್ದ ಫಮ್ದುನ ಅದುಂಗೈ ಲಿಬಿರಂಬ ಇಬೇನ್ ಪೋಕಿ ಚಕಾಯ್ ವಾರಿ ಲಿಬಿನಬಸು ಲೈತ್ರೆ ತಾಬಿನಬಸು ಮಸಿಂಗ್ ಹಂಥಕಿ ಅದುಬು ಲೈಹೌಗನಿ ಪುಂಗಾ ವಾರಿದಿ ಪುಂಗಾನ ಲೇಂಗ್ದನ ಲೈರಿಬ ಮಖೈ ಫಿಶಾಕೋನ್ಗಿ ಖೊಂಜೆಲ್ ಪೌಶು ಶುಂಬನ್ಗಿ ಮಖೋಲ್ಸು ತಾಕಿದಬ ಅಶುಂ ಕುಯಿರಕ್ಲಿ ಉಕ್ಕಿದಬಸು ಕುಯಿರೆ ಉರಿರೈ ಮಾಧಬಿಗಿ ಮತಮಮ್ಮಗಿ ಇರೋಲ್ ನುಂದ ಅದುಮಗ್ ಲುಪ್ಖರೆ ಕುದೋಲ್ ತಂಜರಿ ಮತಮಿಶೈ ಖ್ವೈರಾಕ್ಪ ಬೀರ್ ಸಿಂಗ್ ಸಿಂಗ್ನ ಸಕ್ಪ ನವಚಂದ್ರ ಚೊಂಗ್ಥಾಂಗಿ ಮಯಕ್ತ ಪುಂಗಾ ಮಪಾಲ್ದ ಫಮ್ದುನ ಹೈನ ಸೈಹೌಬ ಮತಮಿಶೈ ತಾಬಿರಸಿ